ಅಸಿಸ್ಟಮು ದೋಸ ಭಾಗ್ಯ ಅಸಿಸ್ಟಿರಕ್ಕೆ ತಮ್ಮ ಹಿಮಾಯಾಗಿದ್ದ ಇದು ಅದನ್ನ ಹೀಲರ್ಸ್ ಶಿರಪ್ಪ ಸಮಯ ಮಾಡಿ.